ದುಂಬ್ರಿಯ ಸಾಮಾನ್ಯಾಧಿಕಾರಿವರೆಯ ಇವತ್ ಕಿರಿ ಮೇತುಲು ಇಲ್ಲಿಂ ಕೇಪ್ಯಾಕ್ ಮುಳ್ಕರ ಗನ್ಮಿನ್ ದುಂಬ್ರಿಯ ವೃತ್ತೀಯ ಸಮಿತಿ ಸಂಧಾನೆಯ ದಿನ ದೆಕಕ್ ಕ್ರಿಯಾತ್ಮಕಲ ಬೆಡವರ್ಜನೆ ಹೇತುವೆನ್ ದುಂಬ್ರಿಯ ಡಿಪಾರ್ಟ್ಮೆಂಟ್ ಓಟೆ ರುಪಿಯಲ್ ಕೋಟಿ ಪಹಕಟ ಆಸನ್ನ ಆದಾಯ ಮಕ್ ಅಹಿಮಿ ಉಬವ ಡಿಪಾರ್ಟ್ಮೆಂಟ್ ಸಸ್ನಿಲ್ದಾರಿ ಲಂಕಾದಿಪೇಟೆ ಸದಾನ್ ಕಲಾಕೇತಮಾದ ಮುಳ್ಪಿಟಿಯ ಪ್ರಧಾನ ಸ್ಥಿರಸ್ಥಲ ವಿಧಿಯಟ ವಾರ್ತಾ ಕರನ್ನಿ ದುಂಬ್ರಿಯ ಡಿಪಾರ್ಟ್ಮೆಂಟ್ ದಿನಕ ಸಾಮಾನ್ಯ ಆದಾಯ ರುಪಿಯಲ್ ಕೋಟಿ ದೆಕಕಟ ಅಧಿಕ ಬವತ್ ಉಡರಾಟ ದುಂಬ್ರಿಯ ಮಾರ್ಗೇ ದುಂಬ್ರಿಯ ದಾವಣೆಕನ ಕಾಲೇದಿ ದಿನಕ ಆದಾಯ ರುಪಿಯಲ್ ಕೋಟಿ ತುನಕಟ ಆಸನ್ನು ಬವತ್ ಈ ನಿರ್ಧಾರ್ಯ ಸದಾನ್ ಕನ್ನೋ ದುಂಬ್ರಿಯ ವೃತ್ತಿಯ ಸಮಿತಿ ವಿಸನಮ್ಯಾಕ್ ವಿಸಿನ್ ಪಸುಗಿಯ ದಾಸಿನಿಂದ ಮಧ್ಯಮ ರಾತ್ರಿಯ ಸಿಟ್ ಏಕೆ ಈಯೇ ಮಧ್ಯಮ ರಾತ್ರಿ ದಾಕ್ವಾಟಕ ಸಂಕೇತ ವೆಡವರ್ಜನೆಯ ಕ್ರಿಯಾತ್ಮಕ ಇರ್ನೋ ವೆಡವರ್ಜನ ಕಾಲೇದಿ ದುಂಬ್ರಿಯ ಸ್ಥಾನವಲಿನ ಸೀಟ ಅನು ನಮ್ಯಾಕ್ ಪ್ರವೇಶ ಪತ್ ನಿಕುತ್ ಕಿರಿಮ ಮೇನ್ಮ ಭಾಂಡ ಸಹ ಪಾರ್ಸಲ್ ಬಹಳ ಗಣೀಮದ ನತರ ಕಿರ್ನೋ ಇಂಧನ ಪ್ರವಾಹನೆ ಅತಲು ಸೆಸು ಪ್ರವಾಹನ ಕಾಟಯಿತು ಎಮ ಕಾಲೇದಿ ಅಡಪನ ಉಣ ದುಂಬ್ರಿಯ ಡಿಪಾರ್ಟ್ಮೆಂಟ್ ಮಾಧ್ಯ ಪ್ರಕಾಶಕ ದುಂಬ್ರಿಯ ಗಮನಾಗಮನಾಧಿಕಾರಿ ಅಸಂಖ ಸಮರ್ ಸಿಂಗ್ ಮಹತಾ ಮೇಪಿಲ್ ಮಧು ಕಲೆ ವಿಮುತ್ಸುಮಿದಿ ಸದಾನ್ ಕಲೆ ವೆಡವರ್ಜನ ಹೇತು ದುಂಬ್ರಿಯ ಡಿಪಾರ್ಟ್ಮೆಂಟ್ ತೋಟ ಅಹಿಮಿಯು ಆದಾಯ ಪಿಡಿಮದ ತೊರತುರು ಲಬಣ ಸಂದುದಾದಿನೇ ನಿಕುತ್ ಕಿರಿಮೆ ಹೆಕೆಯ ವಕ್ತಿ ಎನ್ನಬವ ದುಂಬ್ರಿಯ ವೆಡವರ್ಜನೆ ಪ್ರಗತಿ ಕಾಲೇದಿ ಅಹಿಮಿಯನ ಆದಾಯ ಪಿಡಿಮದ ಅವಧಾನೆ ಯಮು ನೊಕಲಬವಕಿ ಸಮರ ಸಿಂಗ್ ಮಹತಾ ಎಂಬ ಕಾಲದಿ ಜನತಾ ಪ್ರವಾಹನೆ ಕಿರಿಮ ಸಂಬಂಧ ಪಮನಾಕ್ ಅವಧಾನೆ ಯಮುಕಲ ಬವತ್ ಸದಾನ್ ಕಲಾಕಿರ ತಮಾಯಿ ಲಂಕಾದೀಪೇ ತುರುತುರು ಗೆನೆ ಇನ್ನಿ ವಿಲಾವು ದೇಸನ ಹಾಯಾಯಿ ವಿನಾಡಿ ದಹಾಟಾಯಿ ಒಬ್ಬ ಲಕ್ಕನ ಸಮಗ್ರ

ಧ್ವನಿಯ ಸಂಗೀತ ಕಂಡಾಯಮ ನಿರ್ಮಾಣ ಕರಬುನೆ ತಂಗೆ ನಿರ್ಮಾತೃ ಉಣು ಫ್ರಾಂಕ್ ಫ್ಲಾರಿಲಿನ್ಗೆ ತೇರಿಯಮ ಉಣೆ ಬೊನಿಯಂಸ್ಕಿಯನ್ನ ಸಂಗೀತ ಕಂಡಾಯಮ ನಿರಂತರೇಮ ಲೋಕೆ ಹೆಮ್ಮ ಸಂಸ್ಕೃತಿ ಅಕ್ತುಲಮ ಜನಪ್ರಿಯ ವಿಯತುಕಿನ ಕಾರಣ ಎನಿಸ ಉನ್ ವಿನತ್ ರಟವಲ ಸಂಸ್ಕೃತಿ ಇನ್ವಲ ಪೆವತಿನ ಲಸ್ಸನ ಸರಳ ತನು ಪಿಲಿಬಂದ ಹೊಯನ್ನ ಪಟಂಗನ್ನು ಎತ್ತರಮ ಕಿವೋತ್ ಫ್ರಾಂಕ್ ಕ್ಯಾನೆ ಹೊಂದ ಪರ್ಯೇಷಕೇಕ್ ಓಹು 1970 ಮೆಲೋಡಿಯನ್ ಸಂಗೀತ ಕಂಡಾಯಮ ಗಾಯಪು ಮೇ ರೆಗೆ ಗೀತೆಯ ತಮಂಗೆ ಆಕರ್ಷಣೀಯ ಸಹ ಅಪೂರ್ವ ತನು ಸಹ ರಿತ್ಮ ಎಕತು ಕಲ್ಲ ಯಾಲಿ ಗಾಯನ ಕರ್ನು 1972 ದ ಹಾರ್ಡ್ ದಿ ಕಮ್ ಕಿಯನ ಚಿತ್ರಪಟೇಟ ಮೇ ಗೀತೆಯ ಪಸುಬಿಂ ಗೀತೆಯಕ್ ವಿಧಿಯಟ ಯೋಧಾ ಗನ್ನು ಎ ಅನುವ ಸಮ್ಮಾನಿತ ಪಸುಬಿಂ ಗೀತೆಯಕ್ ಲೆಸ ಮೇ ಗೀತೆ ಅತಿಶಯ ಜನಪ್ರಿಯ ವೆನವ ಈ ಜನಪ್ರಿಯತೆ ತಮೈ ಡಿಸ್ಕೋ ಶೈಲಿಯಟ ಗೆಲಪಿನ ತನುವಕಟ ಬೊನಿಯಂ ಸಂಗೀತ ಕಂಡಾಯಮಗಿನ್ ಯಲಿ ಗಾಯನ ಕರನ್ನಿ ಮೇ ನವ ತನು ರಟಾವಟ ಯುರೋಪೇ ನಮಕ್ ದೆನೋ ಏಕಟ ದಿನ ನಮ ತಮೈ ಯುರೋಪೇ ವೇಗೇನ್ ಜನಪ್ರಿಯವಿಮಿನ್ ಪೆವತಿ ರಿತ್ಮ ರಟಾವ ಹೆವತ್ ಯುರೋ ಡಿಸ್ಕೋ ಕಿಯನ ತಾಳೆ ಯುರೋ ಡಿಸ್ಕೋ ತಾಳೆಟ ಮೇ ಗೀತೆ ಪರಿವರ್ತನೆ ಕಿರೀಮ ಇತ್ತಾಮ ಸುದುಸು ಬವ ತಮೈ ಫ್ರಾಂಕ್ ಫಾರಿಯನ್ಗೆ ಅರ್ಥೇ